ಪೊಂದಿನ ಪತಸಿಲಕಿ ಉಲಿಗಾಯಂ ಅಮ್ಮ ನಿಂಗಿನಿ ತಾಕೆ ಮೇಡಲಕಿ ಪುನಾದಿರಾಯಮ್ಮ ಅಂದಂ ಪೊಂದಿನ ಪತಸಿಲಕಿ ಉಲಿಗಾಯಮ್ಮ ಚೀಕಟಿ ಚರಿಪೇ ವೆನ್ನೆಲಕಿ ಜಾಬ್ಲಿ ಅಮ್ಮ ಲೋಕಂ ಚೂಪೆ ಕಣ್ಣುಲಕಿ ಕಂಟಿ ಪಾಪ ಅಮ್ಮ.

ಅಯ್ಯಾರೆಲ್ಲ ಅಯ್ಯಾರೆ ಬೂರಲಿಲ್ಲ ಅವರವರ ಗಾರೆಲ್ಲ ಅಯ್ಯಾರೆ ಬೂರಲಿಲ್ಲ ಒಖೋರೆ ಅರಿಸಲಿಲ್ಲ.

ನಿನ್ನು ಒಕ್ಕನಿಗೆ ತೆಗ ನಮ್ಮ ಜೂಪಿ ಹಾಸುದ ಲೋಹಿತ ಕಡಕಿ ನೋಡಿಗೆ ಕವಲ ಸರ್ಪಮ್ಮನ ಕುಣ ಅವನು ದೇವಿ ಎಂತಡಿ ದಾರುಣಮೈನ ವಾಕ್ಯಮಲು ಬಲಿಗಿದ್ದೀನಿ ದೇವಿ ಎಂತಡಿ ದಾರುಣಮೈನ ವಾಕ್ಯಮಲು ಬಲಿಗಿದ್ದೀನಿ ನಾಯನ ನೀಕು ದೀರ್ಘಾಯುರಾರೋಗ್ಯಂಬುಲು ಕಲುಗುಗಾಕ ನಾಯನ ನೀಕು ದೀರ್ಘಾಯುರಾರೋಗ್ಯಂಬುಲು ಕಲುಗುಗಾಕ ಅಮಂಗಲಮು ಶಾಂತಿಂಚುಗಾಕ